0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ವ್ಯಾಸತೀರ್ಥರ ರಚನೆಯೊಂದಿಗೆ ಆರಂಭ ಮಾಡೋಣ. ಡಾಕ್ಟರ್ ವಿದ್ಯಾಭೂಷಣ ಅವರು ಹಾಡಿದ್ದಾರೆ, ಗಜಮುಖನೇ ಸಿದ್ಧಿದಾಯಕನೇ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಗಜಮುಖನೇ ಸಿದ್ಧಿದಾಯಕನೇ, ಸಾಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ, ರಿಟನ್ ಬೈ ವ್ಯಾಸತೀರ್ಥ.

ಹರಿಬಾರನೇ ನರಹರಿಬಾರನೇ ವಾದಿರಾಜರ ರಚನೆ. ದನಿಯಾಗಿದ್ದಾರೆ ಕಾಂಚನ ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿ. ಹರಿಬಾರನೇ ನರಹರಿಬಾರನೇ ರಿಟನ್ ಬೈ ವಾದಿರಾಜ, ಸಂಗ್ ಬೈ ಕಾಂಚನ ಶ್ರೀರಂಜನಿ ಅಂಡ್ ಕಾಂಚನ ಶ್ರುತಿರಂಜನಿ.

ಯಕ್ಷಗಾನದಲ್ಲಿ ಹಾಡಿರುವ ಪುರಂದರದಾಸರ ರಚನೆ ಶರಣು ಭಾರತಿ ದೇವಿಗೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕೋರಸ್, ಶರಣು ಭಾರತಿ ದೇವಿಗೆ, ರಿಟನ್ ಬೈ ಪುರಂದರದಾಸ.

ಜಪವ ಮಾಡಿದರೆ ಏನು, ಕನಕದಾಸರ ರಚನೆ, ಹಾಡಿದ್ದಾರೆ ಎಂ ರಾಘವೇಂದ್ರ. ಜಪವ ಮಾಡಿದರೆ ಏನು, ಸಂಗ್ ಬೈ ಎಂ ರಾಘವೇಂದ್ರ, ರಿಟನ್ ಬೈ ಕನಕದಾಸ.

ಎಸ್ ಶಂಕರ್ ಅವರ ದನಿಯಲ್ಲಿ ಇದೀಗ ಕೇಳೋಣ ಒಂದು ವಚನ. ಬರ್ತಿದ್ದಾರೆ ಬಸವೇಶ್ವರ, ಕಲ್ಲನಾಗರ ಕಂಡರೆ. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವೇಶ್ವರ. ಕಲ್ಲನಾಗರ ಕಂಡರೆ.

ಅಂತರಂಗದ ಕದವು ತೆರೆಯಿತೆಂದು ವಿಜಯ ವಿಠಲದಾಸರ ಈ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಡಾಕ್ಟರ್ ವಿದ್ಯಾಭೂಷಣ ರೆಂಡರಿಂಗ್ ಅಂತರಂಗದ ಕದವು ತೆರೆಯಿತೆಂದು ರಿಚನ್ ಬೈ ವಿಜಯ ವಿಠಲದಾಸ.

ಶಿವಮೊಗ್ಗ ವೇಣುಗೋಪಾಲ್ ಅವರ ದನಿಯಲ್ಲಿ ರಂಗಬಂಧ ಬೃಂದಾವನದಲ್ಲಿ ನಿಂದ ಬರೆದಿದ್ದಾರೆ ವ್ಯಾಸರಾಯರು. ಶಿವಮೊಗ್ಗ ವೇಣುಗೋಪಾಲ್ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ರಂಗಬಂಧ ಬೃಂದಾವನದಲ್ಲಿ ನಿಂದ.

ಅಕ್ಕ ಮಹಾದೇವಿ ಅವರ ವಚನ ಹಾಡಿದ್ದಾರೆ ಕೆಎಂ ಕುಸುಮ. ನಡೆ ಶುಚಿ ತಾನು ಶುಚಿ, ನಡೆ ಶುಚಿ ತಾನು ಶುಚಿ. ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಕೆಎಂ ಕುಸುಮಾ.

ಕೇಳುಗರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳುತ್ತಿದ್ದೀರಿ. ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. To listeners, in today's program, you were listening to various compositions sung by various artists. This program is a contribution of Akashwani Bengaluru, Anytime, Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ನಡೆಸಿಕೊಡುತ್ತಾರೆ ಡಾಕ್ಟರ್ ಕೆ ಮುರಳೀಧರ್. ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ಮಿಸ್ಟರ್.
2: ನಮಸ್ಕಾರ. ಬನ್ನಿ, ಹರಿಕಾಂಭೋಜಿ ರಾಗದಲ್ಲಿ ಎಂದುಕ್ ನಿರ್ದಯ ಯವರುನಾರು ಅನ್ನುವ ಕೃತಿ ಪಾಠವಾಗಿದೆ. ಇದು ಕಚೇರಿಯಲ್ಲಿ ಹಾಡಬಹುದು. ಇದು ರಾಗ ಹಾಡಿಬಿಟ್ಟು ಕೀರ್ತನ ಹಾಡಿ ನಿರ್ಬಲ್ಲು ಸ್ವರ ಎಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತದೋ ನೋಡಿ.
1: ಸರಿ,
2: ಸ್ವಲ್ಪ ನೋಡೋಣ. ನೀವು ಇದು ಸ್ವಲ್ಪ ಆಲಾಪನ ಮಾತನಾಡಿ.
1: ಸರಿ ಮಿಸ್ಟರ್.
2: ದೈವತದಲ್ಲಿ ಗಾಂಧಾರದಲ್ಲಿ ನಿಲ್ಲಿಸಬಹುದು. ಹಾಡಿ ತೋರಿಸಿ.

ಚೆನ್ನಾಗಿ ಹಾಡಿದ್ದೀರಾ, ಚೆನ್ನಾಗಿ ಬಂತು, ರಾಗ ಛಾಯೆ ಬಂದಿದೆ. ಈ ರಾಗದಲ್ಲಿ ಗ್ರಹಭೇದ ಮಾಡುವಕ್ಕೆ ಅವಕಾಶವಿದೆ. ಫಸ್ಟ್ ಕ್ಲಾಸ್ ಹೇಳಿದ್ದಾಗ ಋಷಭದಲ್ಲಿ ನಟಭೈರವಿ, ಮಧ್ಯಮದಲ್ಲಿ ಶಂಕರಾಭರಣ, ಪಂಚಮದಲ್ಲಿ ಕರಹರ ಪ್ರಿಯ, ದೈವದಲ್ಲಿ ಹನುಮತ್ತೋಡಿ, ನಿಷಾದದಲ್ಲಿ ಮೇಚಕಲ್ಯಾಣ ರಾಗಗಳು ಕಾಣಬರುತ್ತದೆ. ಇದು ಷಡ್ಜ ಬಿಟ್ಟು ಋಷಭ, ಮಧ್ಯಮ, ಪಂಚಮ, ದೈವತ, ನಿಷಾದ ಆಧಾರ ಷಡ್ಜವಾಗಿ ತಗೊಂಡು ಹಾಡಿದ್ರೆ ನಮಗೆ ಇತರ ರಾಗಗಳು ಬರುತ್ತೆ. ಇದು ಗ್ರಹಭೇದ ಅಂತಾರೆ. ಇದು ನಾವು ಮಧ್ಯಮದಲ್ಲಿ ಶಂಕರಾಭರಣ ಬರುತ್ತೆ, ಅದು ಸ್ವಲ್ಪ ನೋಡೋಣ.

0: ಇದು ನೀವು ಸಮಯ ನಿಮಗೆ ಸಮಯ ಸಿಕ್ಕಿದಾಗ ಇದು ಸ್ವಲ್ಪ ಟ್ರೈ ಮಾಡಿ, ಇದು ಡೆವಲಪ್ ಮಾಡಿ, ಇದೊಂದು ಪ್ರತ್ಯೇಕವಾದ
1: ಪ್ರಯೋಗ
0: ಇದು ಮಾಡಿದರೆ ನಿಮಗೆ ರಾಗ ಹ್ಯಾಂಗೆ ಉತ್ಪತ್ತಿ ಆಯಿತು ಗೊತ್ತಾಗುತ್ತೆ. ಈಗ ನಾವು ಹರಿಕಾಂಬುಜ ರಾಗದಲ್ಲಿ ಎಂದುಕು ನಿರ್ದಯ ಫಸ್ಟಿಂದ ಲಾಸ್ಟ್ವರೆಗೆ ಹಾಡು ಬಿಟ್ಟು ಸ್ವಲ್ಪ ನಿರವಲ್ಲು ಸ್ವರ ನೋಡೋಣ. ಒಂದೊಂದು ಸಂಗದಿ ಎರಡೆರಡು ಸಾರಿ ಹಾಡ್ತೀರಾ?

ಪೂರ್ತಿಯಾಗಿ ಅರ್ಥವಾಯಿತು ನನಗೆ ಆ ಥರ ಅನ್ನಿಸ್ತಾ ಇದೆ. ಈಗ ಈ ಕೀರ್ತನಲ್ಲಿ ನಿರವಲ್ಲು ಸ್ವರ ಹಾಕಲಿಕ್ಕೆ ಅನುಕೂಲವಾಗಿದೆ. ನಿರವಲ್ ಹಾಡುವಾಗ ರಚಿಸಿದ ವಾಗ್ಗೇಯಕಾರರು ಏನು ಅರ್ಥವನ್ನು ನಮಗೆ ಕನ್ವೆ ಮಾಡುತ್ತಿದ್ದಾರೋ ಅದು ನೋಡಿಕೊಂಡು ಪದಚ್ಛೇದ ವಾಕ್ಯಛೇದ ಇಲ್ಲದ ಜಾಗ ನೋಡಿಕೊಂಡು ಹಾಡಬೇಕು. ಈ ಕೃತಿಯಲ್ಲಿ ಎಂದುಕು ನಿರ್ದಯ ಎವರುನ್ನಾರುರ, ಇದು ಇಂದು ನಿಭಾನನ ಇನಕುಲ ಚಂದನ, ಪರಮಪಾವನ ಪರಿಮಳಾಪಘನ, ಈ ಮೂರು ಜಾಗದಲ್ಲಿ ನಿರವಲು ಮಾಡಬಹುದು. ಎಂದುಕು ನಿರ್ದಯದಲ್ಲಿ ಎರಡು ಸಂಗತಿ ಹಾಡಿ ತೋರಿಸಿ.

0: ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ.
1: ಸರಿ ಮಿಸ್ಟ್ರೆ,
0: ಇವತ್ತಿಗೆ ಕ್ಲಾಸ್ ಮುಗಿಸೋಣ.
1: ನಮಸ್ಕಾರ ಮಿಸ್ಟ್ರೆ.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಸಂಗೀತ ಪಾಠ ಹೇಳಿಕೊಟ್ಟವರು ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದುವರೆಗೂ ಡಾಕ್ಟರ್ ರವಿಕಿರಣ್ ನಾಕೋಡ್ ಅವರ ತಬಲಾ ವಾದನ ಆಲಿಸಿದಿರಿ. ಲೆಹರಾ ಸಾತ್ ನೀಡಿದವರು ವಸಂತ್ ಕನಕಾಪುರ್ ಹಾಗೂ ಶಂಕರ್ ಕಬಾಡಿ. ಇನ್ನು ಕೇಳಿ ಬರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ರಾಗ್ ಜೋಗ್.
1: ಆಪ್ ಸುನ್ ರಹೆ ಥೇ ಡಾಕ್ಟರ್ ರವಿಕಿರಣ್ ನಾಕೋಡ್ ಕಾ ತಬಲಾ ಏಕ ವಾದನ್. ಆಪ್ಕೆ ಸಾಥ್ ಲೆಹರೆ ಪರ್ ಶ್ರೀ ವಸಂತ್ ಕನಕಾಪುರ್ ಔರ್ ಶ್ರೀ ಶಂಕರ್ ಕಬಾಡಿ ಸಾಥ್ ದೇ ರಹೆ ಥೇ. ಕಾರ್ಯಕ್ರಮ ಕೋ ಜಾರಿ ರಖ್ತೆ ಹುಯೇ ಅಬ್ ಆಪ್ ಸುನೆಂಗೆ ಶ್ರೀ ಬರುಣ್ ಕುಮಾರ್ ಪಾಲ್ ಕಾ ಗಿಟಾರ್ ವಾದನ್ ರಾಗ್ ಜೋಗ್.
2: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಡಾಕ್ಟರ್ ರವಿಕಿರಣ್ ನಾಕೋಡ್. He was accompanied on lehra by Vasanta Kanakapur and Sri Shankar Kabadi. Continuing the concert, now listen to guitar recital by Sri Barun Kumar Pal, Rag Jog.

0: ಬರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ಆಲಿಸಿದ್ರಿ. ತಬಲಾ ಸಾಥ್ ನೀಡಿದವರು ಚಿರದೀಪ್ ಬ್ಯಾನರ್ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೆ ಥೆ ಶ್ರೀ ಬರುಣ್ ಕುಮಾರ್ ಕಾ ಗಿಟಾರ್ ವಾದನ್, ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಚಿರದೀಪ್ ಬ್ಯಾನರ್ಜಿ ಸಾಥ್ ದೇ ರಹೆ ಥೆ. ಯೇ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರ 24/7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಬರುಣ್ ಕುಮಾರ್ ಪಾಲ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಚಿರದೀಪ್ ಬ್ಯಾನರ್ಜಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷ ಸಂಗೀತ.
1: ಯಕ್ಷಗಾನದಲ್ಲಿ ಧ್ರುವ, ಮಠ್ಯ, ರೂಪಕಾದಿ ಸಪ್ತ ತಾಳಗಳನ್ನು ಈಗಾಗಲೇ ಕೇಳಿ ಆನಂದಿಸಿದ್ದೇವೆ. ಇವುಗಳಲ್ಲದೆ ಇನ್ನೂ ಕೆಲವು ತಾಳಗಳು ಯಕ್ಷಗಾನದಲ್ಲಿ ಅಪೂರ್ವವಾಗಿ ಕೇಳಿಬರುತ್ತವೆ. ಅವುಗಳಲ್ಲಿ ಕೋರೆ ತಾಳ, ಹಾರಿಕೆ ತಾಳ, ಚೌಜಂಪೆ ತಾಳಗಳು ಮುಖ್ಯವಾದವುಗಳು. ಅನ್ಯತ್ರ ದುರ್ಲಭವಾದ ಈ ತಾಳಗಳು ಯಕ್ಷಗಾನ ಸಂಗೀತ ಪದ್ಧತಿಯ ಬಹು ಮಹತ್ವದ ತವನಿಧಿಗಳು. ಕೋರೆ ತಾಳವೆನ್ನುವುದು 3.5 ಅಕ್ಷರ ಕಾಲದ ವಿಶಿಷ್ಟ ತಾಳ. ಯಕ್ಷಗಾನ ಸಭಾಲಕ್ಷಣದ ಪ್ರಸಂಗ ಪೀಠಿಕೆಯಲ್ಲೇ ಈ ತಾಳದ ಉಲ್ಲೇಖವಿರುವುದರಿಂದ ಇದು ಪ್ರಾಚೀನ ತಾಳವೇ ಹೌದು. ಇದಕ್ಕೆ 3.5 ಅಕ್ಷರ ಕಾಲ ಎನ್ನಲಾಗುತ್ತದೆ. 4 ಅಕ್ಷರಗಳ ಏಕತಾಳದಲ್ಲಿ 8 ಕಳೆಗಳ ತಾಳಾವರ್ತವು 7 ಕಳೆಗಳಾಗಿ ನ್ಯೂನಗೊಂಡ ರೂಪವಿದು. ತಕಿಟ ತಕದಿಮಿ ಎಂಬುದು ಕಿಂಚಿದೂನಗೊಂಡು ತಕದಿಮಿ ತಕಿಟ ಎಂದಾಗಿ ಕೋರೆತಾಳ ಎನಿಸಿದೆ. ತಾಳದ ನಿರ್ವಹಣೆಯಲ್ಲಿ ಇದರ ತತ್ಕಾರವು ತಿತ್ತಿತ್ತೈ ಎಂದಾಗುತ್ತದೆ. ಶಿಲಪ್ಪದಿಗಾರಂನಲ್ಲಿ ಕುರವೈ ಎಂಬ ಯುದ್ಧ ನೃತ್ಯವನ್ನು ಹೇಳಲಾಗಿರುವುದರಿಂದ ಕೋರೆತಾಳವು ಆ ಯುದ್ಧ ನೃತ್ಯದ ತಾಳಕ್ರಮವಾಗಿರಬಹುದೆಂಬ ಊಹೆ ಇದೆ. ಮಲಯಾಳ ಭಾಷೆಯಲ್ಲಿ ಕುರವೈ ಎಂದರೆ ಕೂಗು ಹಾಕು ಎಂದರ್ಥ. ಕೇಕೆ ಹಾಕುತ್ತಾ ಕುಣಿಯುವ ಯೋಧ ನೃತ್ಯವೇ ಕುರವೈ ಕೂತ್ ಆಗಿದ್ದಿರಬಹುದೆಂಬ ಊಹೆಯೂ ಇದೆ. ಈಗ ಈ ಕೋರೆ ತಾಳವು ಯಕ್ಷಗಾನದಲ್ಲಿ ವಿನಿಯೋಗಗೊಳ್ಳುವ ಕ್ರಮವನ್ನು ಕೇಳೋಣ.

ಇನ್ನೊಂದು ವಿಶಿಷ್ಟವಾದ ಯಕ್ಷಗಾನ ತಾಳವೆಂದರೆ ಹಾರಿಕೆ ತಾಳ. ವಿಶೇಷವೆಂದರೆ ಇದು ಕೋರೆ ತಾಳದ ತಿರುವು ಮುರುವು ಎನ್ನಬಹುದು. ಉತ್ತರ ಕನ್ನಡದಲ್ಲಿ ಹಾರಿಕೆ ತಾಳವೆಂದೂ, ದಕ್ಷಿಣ ಕನ್ನಡದಲ್ಲಿ ದುಡುಕು ಅಷ್ಟವೆಂದೂ ಇದನ್ನು ಕರೆಯುತ್ತಾರೆ. ತಿತ್ತಿತ್ತೈ ಎಂಬ ಕೋರೆ ತಾಳವು ಇಲ್ಲಿ ತೈತಿತ್ತಿ ತೈತಿತ್ತಿ ಎಂದು ಹಾರುತ್ತಾ ಸಾಗುತ್ತದೆ. ಜನಪದ ಗೀತೆಗಳ ವೈವಿಧ್ಯಮಯವಾದ ನೃತ್ಯ ಪ್ರಭೇದಗಳೇ ಇದಕ್ಕೆ ಪ್ರೇರಣೆಯಾಗಿರಬೇಕೆಂದು ತರ್ಕಿಸಬಹುದು.

ಯಕ್ಷಗಾನ ತಾಳಲೋಕದ ಸೃಜನಶೀಲತೆಗೆ ಸಾಕ್ಷಿಯಾಗಿ ಚೌಜಂಪೆ ಎಂದೆನ್ನುವ ತಾಳ ವಿಶೇಷವೊಂದು ದೊರಕುತ್ತದೆ. ಇತ್ತೀಚೆಗೆ ಯಕ್ಷಗಾನ ಹಾಡುಗಾರಿಕೆಯಲ್ಲಿ ಮರೆಯಾಗಿರುವ ಈ ಚೌಜಂಪೆ ತಾಳವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ರೂಪಕ ತಾಳ ಮತ್ತು ಜಂಪೆ ತಾಳದ ಮಿಶ್ರಣ ಇದು ಎಂದೇ ಭಾಸವಾಗುತ್ತದೆ. ರೂಪಕ ತಾಳದ ಒಂದು ಆವರ್ತದ 6 ಅಕ್ಷರ ಕಾಲ ಹಾಗೂ ಜಂಪೆ ತಾಳದ ಒಂದು ಆವರ್ತದ 5 ಅಕ್ಷರ ಕಾಲ ಸೇರಿ ಒಟ್ಟು 11 ಮಾತ್ರೆಯ ಪರಿಮಾಣ ಉಂಟಾಗುವುದು ಈ ತಾಳದ ವಿಶೇಷತೆ. ಕರ್ಣಾರ್ಜುನ ಕಾಳಗದಿಂದ ಇದಕ್ಕೆ ಒಂದು ಉದಾಹರಣೆ.

ಯಕ್ಷಗಾನದಲ್ಲಿ ವಿಶಿಷ್ಟ ತಾಳಗಳ ಬಳಕೆಯಂತೆಯೇ ತಾಳಾಂತರ ಕ್ರಿಯೆಯು ವೈಶಿಷ್ಟ್ಯಪೂರ್ಣವಾದುದು. ಒಂದು ತಾಳದಿಂದ ಆರಂಭಗೊಂಡ ಗಾಯನ ಕ್ರಮವು ಇನ್ನೊಂದು ತಾಳಕ್ಕೆ ಜಿಗಿಯುವುದು ಯಕ್ಷಗಾನದ ವಿಶೇಷತೆ. ಸಂಗೀತ ಶಾಸ್ತ್ರದಲ್ಲಿ 13-14 ಶತಮಾನದ ಕಾಲಕ್ಕೆ ನೆಲೆಗೊಂಡಿದ್ದ ಸೂಡಾದಿ ಸಂಪ್ರದಾಯವೇ ಇದಕ್ಕೆ ಮೂಲವೆಂದು ಹೇಳಬಹುದು. 7 ತಾಳಗಳಿಗೆ ಹೊಂದಿಕೆಯಾಗುವಂತಹ ಸಾಹಿತ್ಯವನ್ನು ರಚಿಸಿ 7 ತಾಳಗಳಲ್ಲಿ ಅದನ್ನು ಹಾಡುವ ಸಂಪ್ರದಾಯವೇ ಸೂಡಾದಿ ಸಂಪ್ರದಾಯ. ಈ ತಾಳಮಾಲಿಕಾ ಕ್ರಮವೇ ಯಕ್ಷಗಾನದ ಹಾಡುಗಾರಿಕೆಯ ತಾಳಾಂತರ ಕ್ರಿಯೆಗೆ ಪ್ರೇರಣೆ ನೀಡಿರಬೇಕೆಂದು ಭಾವಿಸಬಹುದು. ಇಂತಹ ತಾಳಾಂತರ ಕ್ರಿಯೆಯನ್ನು 8 ಪ್ರಭೇದಗಳಾಗಿ ಗುರುತಿಸಲಾಗಿದೆ. 1, ವಿಲಂಬ ತ್ರಿಪುಟದಿಂದ ಏಕತಾಳಕ್ಕೆ ಮತ್ತು ಕೋರೆತಾಳಕ್ಕೆ. 2, ವಿಲಂಬ ಜಂಪೆಯಿಂದ ತ್ವರಿತ ಜಂಪೆಗೆ. 3, ರೂಪಕ ತಾಳದಿಂದ ತ್ವರಿತ ಅಷ್ಟತಾಳಕ್ಕೆ. 4, ಅಷ್ಟತಾಳದಿಂದ ಕೋರೆತಾಳಕ್ಕೆ. 5, ಅಷ್ಟತಾಳದಿಂದ ಏಕತಾಳಕ್ಕೆ ಮತ್ತು ಕೋರೆತಾಳಕ್ಕೆ. 6, ಅಷ್ಟತಾಳದಿಂದ ತ್ವರಿತ ಏಕತಾಳಕ್ಕೆ. 7, ಆದಿತಾಳದಿಂದ ಏಕತಾಳಕ್ಕೆ ಮತ್ತು ಕೋರೆತಾಳಕ್ಕೆ. 8, ಏಕತಾಳದಿಂದ ಕೋರೆತಾಳಕ್ಕೆ. ಯಕ್ಷಗಾನ ಸಂಗೀತದ ಈ ತಾಳಾಂತರ ಕ್ರಿಯೆಯನ್ನು ಕೆಲವು ಹಾಡುಗಳಲ್ಲಿ ನಾವೀಗ ಗಮನಿಸಬಹುದು. ಮೊದಲಿಗೆ ವಿಲಂಬ ತ್ರಿಪುಟ ತಾಳದಲ್ಲಿ ಆರಂಭಗೊಂಡ ಪದ್ಯವು ಏಕತಾಳ ಕೋರೆತಾಳಗಳಿಗೆ ಜಿಗಿಯುವುದನ್ನು ಈಗ ಕೇಳಿ ಆಸ್ವಾದಿಸೋಣ.

ಇನ್ನೊಂದು ಹಾಡಿನಲ್ಲಿ ಅಷ್ಟತಾಳದ ಗತಿಯು ಏಕತಾಳಕ್ಕೆ ಪರಿವರ್ತನೆಗೊಂಡು ಅನಂತರ ಕೋರೆತಾಳದಲ್ಲಿ ಪರ್ಯವಸಾನಗೊಳ್ಳುವುದನ್ನು ಈಗ ಕೇಳಬಹುದು.

ಈ ಎಲ್ಲ ತಾಳಗಳ ನಿರ್ವಹಣೆಯಲ್ಲಿ ಒಂದು ವಿಶೇಷವನ್ನು ಗಮನಿಸಬೇಕು. ಅದುವೇ ಪದ್ಯದ ಆರಂಭ ಮತ್ತು ಅಂತ್ಯದಲ್ಲಿರುವ ತಾಳ ತತ್ಕಾರಗಳು. ಇವುಗಳಿಗೆ ಮುಕ್ತಾಯ ಅಥವಾ ಬಿಡ್ತಿಗೆ ಎಂದು ಕರೆಯುತ್ತಾರೆ. ಬಿಡ್ತಿಗೆ ಎಂದರೆ ಬಿಡು ತೆಗೆ ಎಂಬುದರ ಸಂಯುಕ್ತ ರೂಪ. ಯಾವ ತಾಳದಲ್ಲಿ ಪದ್ಯವನ್ನು ಹಾಡಲಾಗುತ್ತದೆಯೋ ಅದೇ ತಾಳದ ಸೊಲ್ಲುಕಟ್ಟುಗಳು ಪದ್ಯದ ಮೊದಲ ಪಾದದ ಒಂದೆರಡು ಪದಪುಂಜಗಳ ಬಳಿಕ ಅನುರಣಿಸುತ್ತವೆ. ಹಾಗೆಯೇ ಪದ್ಯಾಂತದಲ್ಲಿ ಕೂಡ ಇದು ನಾಟ್ಯಕ್ಕೆ ಅವಕಾಶ ನೀಡುವ ತಂತ್ರವಾಗಿ ಮೂಡಿಬಂದ ವಿಶಿಷ್ಟ ಪದ್ಧತಿ. ಅಷ್ಟತಾಳದ ಪದ್ಯಕ್ಕೆ ತಾಕು ದಿಕ್ಕಿಟ ತಕಿಟ ದಿಮಿತಕ ತದಿನ್ನಾಂ ತಾ ತಯ್ಯ ದದಿಗಿಣ ಎಂಬ ಎಂಟು ತಾಳಾವರ್ತಗಳ ಬಿಡಿತವಿರುತ್ತದೆ. ತ್ರಿಪುಟ ತಾಳಕ್ಕೆ ತಾ ಕಿಟತಕ ತರಿಕಿಟ ಕಿಟತಕ ತಾತೈತಕ ದಿತ್ತಾಂ ದದಿಗಿಣ

ಎಂಬ ಬಿಡಿತವು ಜಂಪೆ ತಾಳಕ್ಕೆ ತಾತಾ ಕಡ್ದಕ ತಾಗಡ್ ತದ್ದಿನ್ನಕ್ಕ ತೈ ಕಡ್ದಕ ತತ ದದ್ದಿ ಗೀಣ ಎಂಬ ಬಿಡಿತವು ಇರುತ್ತದೆ. ಪದ್ಯಾರಂಭದ ಬಿಡಿತದಲ್ಲಿ ಮುಂದಿನ ಆವರ್ತಕ್ಕೆ ಪದ್ಯ ಮುಂದುವರಿದರೆ ಪದ್ಯಾಂತ್ಯದಲ್ಲಿ ಧೇಮ್ ಎಂಬ ನಿಲುಗಡೆ ಇರುತ್ತದೆ. ಈ ಸೊಲ್ಲು ಕಟ್ಟುಗಳನ್ನು ಮದ್ದಳೆ ಚಂಡೆವಾದಕರೂ ಅನುಸರಿಸುವಂತಾಗಿ ಹಿಮ್ಮೇಳದಲ್ಲಿ ಅನ್ಯೋನ್ಯತೆ ಉಂಟಾಗುತ್ತದೆ. ಈ ಮುಕ್ತಾಯದ ಬಿಡ್ತಿಗೆಗಳನ್ನು ಮತ್ತೆ ಕೇಳಿ ಆನಂದಿಸೋಣ. ಜಂಪೆ ತಾಳದ ಮುಕ್ತಾಯ ಹೀಗಿದೆ. ತ್ರಿಪುಟ ತಾಳದ ಮುಕ್ತಾಯದ ಬಿಡ್ತಿಗೆಗಳು ಹೀಗೆ ಕೇಳಿ ಬರುತ್ತದೆ. ಅಷ್ಟತಾಳದ ಮುಕ್ತಾಯವನ್ನು ಹೀಗೆ ಕೇಳೋಣ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಮನಸ್ಸ ಶ್ರೀರಾಮಚಂದ್ರನಿ ಈಶ ಮನೋಹರಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by Vidushi Dr. R. N. Srilata. She is accompanied on the violin by Vidwan Mysuriyam Nagaraj, on the mridangam Vidwan Tumukuru B. Ravi Shankar. To begin with, Manasa Shri Ramachandruni, set to Isha Manohari Raga Aditala, written by Tyagaraja.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ಕೇಳಿ ಮರಿವೇರೆ ದಿಕ್ಕೆವರಯ್ಯರಾಮ, ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ಡಿಲಿಸರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. She is accompanied on the violin by Vidwan Mysore M. Nagaraj, on the mridangam Vidwan Tumakuru B. Ravi Shankar. Continuing the program, now let us listen to a composition of Patnam Subramanya Iyer set to Latangiraga Khanda Chaputala, Marivere Dikkevarayya Rama.

ಈಗ ರಾಮದಾಸರ ರಚನೆ ಅಭೇರಿ ರಾಗ ಖಂಡ ಚಾಪುತಾಳದಲ್ಲಿದೆ, ಏನು ಮಾಡಿದರೇನು. ನೌ ಅ ಕಾಂಪೋಸಿಷನ್ ಆಫ್ ರಾಮದಾಸ ಸೆಟ್ ಅಭೇರಿ ರಾಗ ಖಂಡ ಚಾಪುತಾಳ, ಏನು ಮಾಡಿದರೇನು.

ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. This program is a contribution of Akashvani Bengaluru, anytime, Indian Music.

0: ಅಪ್ಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಆಲಾಪ್ ಜೋಡ್ ವಿಳಂಬಿತ್ ಹಾಗೂ ದೃಗತ್ ತೀನ್ ತಾಳ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶುದ್ಧ ಸಾರಂಗ್, ಆಲಾಪ್ ಜೋಡ್ ವಿಳಂಬಿತ್ ಅಂಡ್ ಧೃತ್ ಗತ್ ಇನ್ ತೀನ್ ತಾಳ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಮ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹೆಮ್ಮಿಗೆ ಎಸ್ ಪ್ರಶಾಂತ್ ಅವರಿಂದ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಶಂಕರ್ ರಾಜನ್, ಮೃದಂಗ ರಘು ಭಾಗವತ್, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಮೊದಲಿಗೆ ಆನಂದ ನಟನಾ ಪ್ರಕಾಶಂ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಕೇದಾರ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಹೆಮ್ಮಿಗೆ ಎಸ್ ಪ್ರಶಾಂತ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಶಂಕರ್ ರಾಜನ್, ಆನ್ ದ ಮೃದಂಗಂ ರಘು ಭಾಗವತ್, ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಟು ಬಿಗಿನ್ ವಿತ್ ಆನಂದ ನಟನಾ ಪ್ರಕಾಶಂ, ಸೆಟ್ ಟು ಕೇದಾರ ರಾಗ ಮಿಶ್ರ ಚಾಪುತಾಳ, ರಿಟರ್ನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಇನ್ನೀಗ ಶ್ಯಾಮಶಾಸ್ತ್ರಿ ವಿರಚಿತ ದೇವಿ ಬ್ರೋವ ಸಮಯಮಿದೆ ಚಿಂತಾಮಣಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಚಿಂತಾಮಣಿ ರಾಗ ಆದಿತಾಳ ದೇವಿ ಬ್ರೋವ ಸಮಯಮಿದೆ.

ಹೆಮ್ಮಿಗೆ ಎಸ್ ಪ್ರಶಾಂತ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಶಂಕರ್ ರಾಜನ್, ಮೃದಂಗ ರಘು ಭಾಗವತ್, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಇನ್ನೀಗ ತ್ಯಾಗರಾಜರ ಕೃತಿ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ ರಘುವರ. ಡಿ ಲಿಸನ್ಸ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಹೆಮ್ಮಿಗೆ ಎಸ್ ಪ್ರಶಾಂತ್. Accompanies are on the violin Shankar Rajan, on the mridangam Raghu Bhagavat, on the marching B.S. Arun Kumar. Now, a composition of Tyagaraja set to Pantuvaraliraga Adithala Raghuvara.

ನನ್ನ ನೋಂಗ್ ಹೇ ಹೋ.

ಪಾಮರಿ ಗಮಗ ಗರಿಸದೋರಿ ಗರಿಗರಿಸದರಿ ಮಪ್ಪ ಮಗ ಪಮಗರಿ ಕರಿಗಮ್ಮಪ್ಪ ಮಗ ಮಗೋರಿ ಕರಿಗಮ್ಮ ಮರಿಗಮ್ಮ.